ಇಷ್ಟನ್ನು ಕಾರ್ಯವಾಯಿತು. ಫುಲ್ಲ ಸೋದರಾಗ ಧುರಂಧರ್ ಫಿಲ್ಮ್ ಅತ್ಲೆ ಹೆಗೀತ್ ವೈಭವ್ ಗುಪ್ತಾ ಆಣಿ ಶಹಜಾದ್ ಅಲಿ ಹಂಚ ಸ್ವರ್.